ಸೂದುರ್ತೆ ಪತಗೋಮಿಯಂ ಬೈಲಿನ ತಾಧೇ ಸೂದುನಿ ಸಾರ್ಹಲ್ನಿ ತಲ್ಗತಿಂ ಅರೇಗಾ.